0: ಕಾಚಿ ಆರಿ ಮೋಬಣಾಮ್ದು ಪೋನೆ ಹಾಯಿ
1: ಸೇ ಸೇ ಸೇ ಸೇ ಸೇ ಸೇ ಸೇ ಸೇ ಸೇ ಸೇ ಸೇ ಸೇ ಸೇ ಸೇ ಸೇ ಸೇ
0: ನೀ